0: ಚತುರ ನಾರ ಕರ್ಕೆ ಸಿಂಗಾರ ಬಡಿ ಹೋಶಿಯಾರ
1: ಮೇರೆ ಮನ್ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಅಬ್ ಮರತ